ಸ್ಫೋರಗಳ ಬೆಸಗೇಸಿ ಕುಂಪುದು ಸೇರದೆ ನಿನಗೆ ಹಾನಿ ಇಲ್ಲೆನ್ನಾಲೂ ನುಡಿ ನುಡಿ ಮೌನ ವೇದಕೈ ಮರುಳುದನೆ ಬೇಡಾನ್ಯು ನಿನ್ನು ಪದಶೇ.

0: ಮಾಮದಾಯೇ ಗಾಳಿ ಶಿವಸೂದೆ
1: ಹೊಲ ಮಾಮದಾಯೇ ಗಾಳಿ ಶಿವಸೂದೆ
0: ತರಂಗ ಮೊಕ್ಕೆಯಂ ತರಂಗೂ ನಾವಿನ್ಮೇಲ್ ತಿರಂಗುವ ಜ್ಞಾನ